ಹಿ ಪ್ರಶ್ನೆ ಮಾತರ ಜಯತಾಂ ಇವ ತನ್ಯತು ಮರುತಾಂ ಏತಿ ದೃಷ್ಣು ಯಾ ಯತ ಶುಭಂ ಯಾಥನ ನರಃ ಹಸ್ಕಾರಾತ್ ವಿದ್ಯುತಾಃ ಪರಿ ಅತಾಃ ಜಾತಾಃ ಅವಂದೂನಃ ಮರುತಾಃ ಮೃಳಯಂದೂನಃ.

ಹಿನ್ವಂತು ಅಧ್ವರಂ ಅಪಹಾ ದೇವೀ ಉಪಾಹ್ವಯೇ ಯತ್ರ ಗಾವಾಃ ಪಿಬಂತಿ ನಃ ಸಿಂಧೋಭ್ಯಃ ಕರ್ತ್ವಂ ಹವಿಃ ಅಪ್ಪಸು ಅಂತಃ ಅಮೃತಂ ಅಪ್ಪಸು ಭೇಷಜಂ ಅಪಾಂ ಉತ ಪ್ರಶಸ್ತಯೇ ದೇವಾಃ ಭವತಾ ವಾಜಿನಃ ಅಪ್ಪಸು ಮೇ ಸೋಮಾಃ ಅಬ್ರವೀತ್ ಅಂತಃ ವಿಶ್ವಾನಿ ಭೇಷಜಾ ಅಗ್ನಿಂ ಚ ವಿಶ್ವಸಂ

ದೃಶೇ ಇದಂ ಆಪಃ ಪ್ರಾವಹತ ಯತ್ ಕಿಂ ಚಾದುಃ ಇತಂ ಮಯಿ ಯತ್ ವಾ ಅಹಂ ಅಭಿ ದುದ್ರೋಹ ಯತ್ ವಾ ಶೇಪೇ ಉತ ಅನೃತಂ ಆಪಾಹ ಅದ್ಯ ಅನು ಅಚಾರಿಷಂ ರಸೇನಾಸಂ ಅಗಸ್ಮಹಿ.

ಮಿನಂತಿ ಅಭುವಂ ಅಬುಧ್ನೆ ರಾಜ ವರುಣ ವನಸ್ಯ ಊರ್ಧ್ವಂ ಸ್ತೂಪಂ ದದತೆ ಪೂತ ದಕ್ಷ ನೀಚೀನಾಃ ಸ್ಥುಃ ಉಪರಿ ಬುಧ್ನಃ ಏಷಾಂ ಅಸ್ಮೇ ಇತಿ ಅಂತಃ ನಿಹಿತಾಃ ಕೇತವಾಃ ಸ್ಯುರಿತಿ ಸ್ಯುಃ.

ಅಕ್ಕ ಕುಡಿಲ್ದನೇ ಕುಡಿಯೇ ತರ್ಮೇನಿಯನಾಗಿ ಹೂ ಸ್ವಲ್ಪ ಗವಡಿಕೆ ಕಡಿಸೇ ಕಣೈ ಕುಳಿಪ್ಪಕ್ಕಂಡು ಕೋಯಿರ್ಕರಿ ಇಲ್ಲ ಮಡಿಯೇ ಕೊಡಾಮೆಯು ಕಣೈ.